ಉದಯಂತು ಬಿಡಾವೆ ತೆಹೇನೆ ಮೀನಿ ಕಾರೆ ಏನೋ ಓಕ್ನ ಅರೆ ದಾಯಿನ ನಿಸರಿ ಓಕ್ನ ಶಲ್ಲ ದಾಯಿನ ಶೀಮ ತಿಮಿರ್ನ ದೀಮ ದಾಯಿ ಥಯಾತಿ ದಾತೇನ ಹೇನೇನ್ ಓನ್ ಅಂಸೆ ಏಂ ಬಲಿ ಭೊಯ್ದಿ ಅನೆ ಅದೆ ತೂನ ಏನ್ ಎನ್ ಸಿರೆ ಕಾಯೋ ನದೀದಾನೆಯತ್ ತು ತರ್ಬಿ ಆಯ್ ಯಾರೇ ತೋನ್ ಕಕ್ಕರ್ ಬೀನ ಇದೆಯ ಹೋಯ್ ಹದೀದಾನೆಯತ್ ತು ತರ್ಬಿ ಆಯ್ ತೋಕ್ನ ನೆಯದೋ ನಾ ನಾ ತು ತಿಂದಿಯಕ್ ಏನ್ ಯಾರ್ ಅವ್ವಲ್ ಯಕೇನಾಯ್ ಏ ವಿನ್ನೋ ನಾತ್ ಸೋಯ್ ಶಂಬೀಬೋ ನಾ ನೋಯ್ ಶಂಬೀವೆ ತಿಂದಿಯತ್ ಮಿಶು ಫಿದ್ಗೆ ದನ್ನೇಕ ಫಿದಾಗೆ ಮಿಶು ಬ್ಯಾಕೇನ್ ಅದು ಉಬ್ದಾಯೇನ್ ಅದು ಬ್ಯಾಕೇನ್ ತೋ ಮಾಕ್ ತುವ ತು ದಾಯಿ ತುವ ಏಪ್ತಿಕ್ ಕೆ ಅಕನ್ನ ಫರಿಗ್ ಏಪ್ತಿಕ್ ಏ ಫಿಪ್ ಕೆ ಅಕನ್ನ ಓನ್ ಮಿಶು ಫಿದಾಗ್ ಅಹಿತ್ ಹೇನೆ ನ ಕಸಕೆ ಬೇತ್ ತು ನಾತಿದ ಇನಿಯರ್ ಕಗ್ ದಾಯಿ ಬ್ರಿಬ್ಬಿ ನೈ ದಾಯಿ ಥಯಾತಿ ಕಕ್ ನೆ ದೆ ಮಿಯಾದಿ ಇಂಬರಿಯೋ ಇಂಬಲಿ ಬ್ದಿಯ ಉಕ್ನನೆ ಉತ್ತೂನ ಥೋಯ ಹದೀದ ಹೇನೆ ನೆ ಅದೇತ್ ಉನಿಸಿರಿಕ್ ಇತ್ಫರಿ ಐತ್ ಅದ ಆರೋರ್ ಕಚೋಬ್ ಬೇನ್ ಓದೋರ್ ತರ್ಬಿಯಾತ್ ಬಿಡ್ಡಿಗಿಲ್ ನಾತಿದ ಕೀ ಶಿನ್ಹ ದಾಯಿ ತುಮಾರಿ ಹುವ ದಾಯಿ ಥಾಯ ಆತಿ ಹುವ ಓದ್ ಉಯ್ ಬಾಕಾಯ್ ಸೆನ ಸೋಯ್ ತುವ ಆನ್ ಅರೆ ತುಂದೆ ಓರೋ ಓನು ಕಡಿಸ್ತಿಯ ತೋನ ಮಾಲು ಹೌಲ ದೀತೇನ ಅವ್ವ ಉಂಬ ತೋ ಬಾಕಾಯ್ ತರ್ಬಿಯಾತ್ ಬಿಡ್ಡಿಗಿಲ್ ದೈ ಕೀ ಶಿನ್ಹ ಓರ್ ನಾ ದೋರೆ ತರ್ಬಿಯಾಯ್ ದಾ ಇಷ್ಟನೆ ಓರ್ ಫಾತೆ ಕಿ ಥೀರರೇರಿ ಹೀರರೇರಿ ಓದೋರ್ ಅದಿಮ್ಲಾಮ್ ಸಿ ಎದ್ನೋ ಬೇನ್ ಓದೋರ್ ಅದಿಮ್ಲಾಮ್ ಸಿ ವಿಕತಿಯೋ ಬೇನ್ ಓದೋರ್ ಗುದಾ ನೋಯ್ ಶಂಬಿ ಹೋ ನಾ ನೋಯ್ ಶಂಬಿ ಮುನ್ ತಿಂದೆ ಓನ್ ಸಿರಿಕ್ ತೋನ ತುರ್ ಹಿಯೇ ತೋ ದಬಾಯ್ ಹಿಯೇ ತುಂಬ ತೋ ಸಕೀನೆ ಅದಿಮ್ಲಾಮ್ ಸಿ ಥದಿ ತಿಕತಿಯಕ್ ತೋರ ತಿಕತಿಯಕ್ ಉಂಬ ತೋ ಹರಿ ಸಕೀನ ಕೋ ಬೇನ್ ಓದೋರ್ ತೋನ ತು ದಾಯಿ ರಿಸ್ತಿಯ ತೋನಾವ ತೋನ ತು ದಾಯಿ ಸೋಕಿನೆ ತೋನಾವ ಇಂ ವಿ ನೈ ವಿಂ ಕಾಪ್ ಶಿವಯ್ಯ ಕತಿಯ ತುರೌದಾವ ಎ ವಿ ಐ ತುರೌದಾತಿ ವ ದಾಮಿನಿ ಓದೋರ್ ಬೇನ್ ಓದೋರ್ ತುಮ ಇದ್ರಸ್ ತುರೌದ ತೂಕ್ನ ತುರೌದಾತಿ ವೇಹೆನ್ ತುಮಲ್ಲಿಮ ಕತಿಯಕ್ ಮುದರ್ರಿಸ ಕಸೀನಕ್ ಬರು ಬೆಂತೋಯ್ ತೋನ ತು ದಾಯಿ ತ್ರಿಸೇನ್ ಎ ಭಲೆ ದಾಯಿ ಬ್ರಿಸೇನ್ ಆ ಥದಿ ತು ದಾಯಿ ತ್ರಿಸೇನ್ ಆನ್ ಅರೆ ತೋನ ತು ಬರೋ ತಿಸೈಸ್ ತು ತೋರಾ ವದಿಬ್ನು ಬಕ್ಕು ಬಕ್ ಬಕ್ ಏದ್ನ ಉಗಾವಿ ಬೈನಿಯೋ ಕೋ ಬರೋ ಬೇನ್ ಓದೋರ್ ಉಗಾವಿ ದಾಯಿ ಇದಾಯಿ ದಬಾಯ್ ಹದಿ ತಿನಿ ಆಯ ಇದಾಯಿ ದಬಾಯ್ ಸಕ್ತಿನಿ ಆಯ ತೋನ ತು ದಾಯಿ ತ್ರಿಸ್ತಿನಿ ಅರೆ ಶಿವಯ್ಯ ಇಮುಯಿನೈ ವಿಂಕಾ ಬಕಿ ತುಮ ಇದ್ರಸ ಎಬಿ ಓದೋರ್ ಬೇನ್ ಓದೋರ್ ದಾಯಿ ತು ತರ್ಬಿ ಆಯ್ ತು ದಾಯಿ ಬರೋಕ್ ಅರ್ರಿ ವೇ ತೊಕ್ ತೋನ ಭಲೆ ದಾಯಿ ದಬಾಯ್ ತಿಂದಿ ಆಯ ತೋನ ತು ದಾಯಿ ದಬಾಯ್ ಸಕ್ತಿನಿ ಆಯ ಅರೆ ಗಲತ್ ಅಗಲತೆ ರಿತ್ನಿಯೋ ದೀಸೆ ಸೋಯಿತ್ ಓರುನೈ ತುಂ ಗಲತ ತುಂ ದಾಯಿ ತು ದೀತಿತ್ ತು ದಾಯಿ ತು ತೋ ಮಾಕ್ತುವ ರಿಸ್ತಿನಿ ನಾನಾ ತು ತಿಂದಿಯಕ್ ಅಂಸೆ ಓರ್ ಹಲ್ಗಿ ಯಕಿಯಕ್ ಮಲ್ಲ ಲೈಕ್ ಲದ್ಬಿತ್ ಕಾದ್ ಗುದ ಶಾನ ಹೋಗ್ ಇತ್ ಅರ್ರಿಯು ದಾಯಿ ಬುಗ್ನೋಗ್ ಹೊಯ್ದಿ ಅತಿಂದಿ ಆಯ ಇಂದ ಸೀಲೇಲ ಅತಿಂದಿ ಆಯ ಆನ್ ಇದಾಯಿ ಸಕಾ ತಿಂದಿ ಆಯ ಆನ್ ಓಧೈ ಬಾ ಮೋಟಿ ಅತಿಂದಿ ಆಯ ಇವಿನ್ ಕಾಯಕ್ ಹಮೋಯ್ಸ ಅತಿಂದಿ ಆಯ ಇದಿಸ್ ಕಾಯಕ್ ನಕುಮ್ ಅನಾಯ ಅತಿಂದಿ ಆಯ ತೋಂದೆ ಹುವ ಬಾಬಾ ಹುವ ದಾಯಿ ಒರಿಯ ತೋನ ತಿಸೋಕೀನ್ ಒಂದ ಹೆನಿನ್ ಹೋ ಅದಿದ್ನಾನೆ ತೋನ ತು ತರ್ಬಿ ಅಯ್ಯಾರೇ ನಾತಿ ಭದಿದ್ನ ತು ತರ್ಬಿ ಅಯ್ಯ ನಾ ಗದಿ ತು ತೇದ್ನೆಕ್ ಬೇದೋರ್ ನೀದೆ ತುಕ್ನ ತೋಕ್ನಾ ತು ಯಾರ್ ಎ ವಾವಿನ್ ವಿನ್ ಏದ್ನೆ ಓದೋರ್ ಅರೆ ಬೇನ್ ಓದೋರ್ ತೋನ ತು ದಾಯಿ ತ್ರಿಸ್ಯ ತೋನಾವ ತೋನ ತೋಮಾಕ್ ಥಗೆಲ ತಿಂದ್ಯ ತೋನಾವ ಥದಿ ತು ದಾಯಿ ದಬಾಯ್ ಹದಿ ತಿನಿ ಆಯ ಇವಲೆ ದಾಯಿ ದಬಾಯ್ ಹದಿ ತಿನಿ ಆಯ ದೇತೋಗ್ ದಾಯ ಉಯ ರತಿಂದಿ ಆಯ ಬಾಬೋಗ್ ದಾಯ ಉಯ ರತಿಂದಿ ಆಯ ಉವಿನ್ ಕಾಯೋ ಖಮೋಯ್ ಸಾ ತಿಂದಿ ಆಯ ಉದಿಸ್ ಕಾಯೋಕ್ ನಕುಮನಾಯ ತಿಂದಿ ಆಯ ಅರೆ ತಿಕ್ವಾತಾ ಏನಕ್ ತೇಕ ದಾಯ ಬೋರಿಯ ತೋನ ರಿಸ್ತಿನಿ ಆಯ ಇಸಾನ ದಾಯ ಬೋರಿಯ ತೋನ ರಿಸ್ತಿನಿ ಆಯ ತುಮಿದ್ರ ಸಾತುವ ತಿತ್ತೇನ ತಿದಾಯಿ ದಾಯ ಸಕಿಯ ತೋನ ಕಸ್ತೋ ತಿಸೋಕಿನ ಆಯ ತುಮಾರೆ ತಮ ಅಂದಿ ಓದೋರ್ ರಿಸ್ತಿನಿ ಆಯ ಏ ಕಂಕಾಯ್ ಶುಗುಡ ಆಯ ಹರಿ ಶುಗುಡ ತಿಂದಿ ಆಯ ತುಮಾರೆ ತುದಾಯಿ ತಮ ತಿಂದಿ ಆಯ ಬಿಸ್ಮಿಲ್ಲಾ ಇದಿ ತಿಂದಿ ಆಯ ತು ತೋನ ಕಸ್ತೋ ಬರೋ ಅರ್ರಿ ತುವ ಬರೋ ದಾಯ ದನ್ನಿ ತುವ ಬರೋ ರಂಶಿ ತುವ ಕಸ್ತೋ ರಿಸ್ತಿನಿ ಆಯ ಹೆನಿನ್ ತೂನ ತುನಿ ಸರಿವೇತ್ ತು ದಾಯ್ ಯರ್ ಬಯ ಕೀನ್ ದಾಯ್ ಬರ್ ಬೀಮಿ ಮಿಯಾದಿ ಉಂಬ ತೋ ಕಸ್ತೋ ಹೋ ಹದಿ ನಯನಾತು ತೂನ ಅರೆ ಬಿಡ್ಡಿಗಿನ ಹರವಾನ ಕಿತ್ ಶಲಕ್ ನ ಶಲಕ್ ಮೀನಾನ್ ತೆಹೇ ತು ತರ್ಬಿ ಆಯದ್ನೆ ಶಲಕ್ ಮೀನಾನು ಓನ್ ಊಗೌ ಉಗೌ ಬೇಹೋ ಓರ್ ನತ್ ಕ ಮಕರ್ ಕ ಗವ್ಯೋ ದಾವರಿ ಬೇದ್ನ ಮಕರ್ ಕ ತು ತುಂದಿ ವಾತ್ಯೋ ಇಷ್ಟಬೀಬ್ ತೂನ ಉನಿಸಿರಿ ಕಿಶ್ಬೋಬಿಯ ಮಾಶಲ್ಲಾ ಓರ್ ದಾಯ ಓರ್ ಏದ್ನ ಅಂಸೆ ಓನ್ ಓ ಮೀನಿ ಓರು ಕುಬರ್ರ ವಿಚ್ಫರಿ ಐತ್ ಹದು ಸಕಿಯಕ್ ಓರ್ ಬಾವ ಕೆ ಹಾಯ್ ನಾನ್ ಏದ್ನ ಅರೆ ಓರ್ ಓರ್ ದಾಯ ಸಕೆ ರೇನೋ ವ್ಯಾಬು ಮನ ದೇವಿಯ ಓರು ಓರ್ ಬಾಬಾ ಓ ತೊಂದೆ ಓ ಮನಾಯ ದೇವಿಯ ಏದ್ನ ತು ತೂನ ಕಸ್ತು ತುಷಾಬು ತಕ್ಕ ಓನು ತೋ ಮೀನೋ ಇಷ್ಟ ತನ್ನೆ ಏದ್ನ ತೂನ ತಕ್ಕ ಮೀನೋ ತನ್ನೆ ತು ದಾ ಏದ್ನೆ
yani nun natka tayato hoya kabe katieto hoy godia kabe katieto mbato tokna tanne edna ko orok baruk dai brebeti tenati dai soi soeti tenati dai tisokino ben odor umor mashallah dai mina rabbi ma oro dai tati be en tunati dai erek dai tarbiya rabbi ana idai sokinna dai bdina idai hadisana tona tu dai saksana kasto tiktena tu dai tu atoma oktobara eknak tiktena amse embali bude erne ketena betonati da ere tokna tarwiati nashata ka bakena dai ka taati hoy dai ana henen dai na ne sari okna di ma dai dati ne tareni betonati da embali ne adokna unda tayati dai jae shalla date na utona tune ne tokna gono koi dina are we dai ka thoire tene kare sakana hi no hon henen tune sari we tukna dai na ne sari okna are di ma shalla yarakna delha bekatin barak delha tikatina dai thayati date na kassana nare dai thaati bdayati shalla idai nae wa e dai nae thaati wa chi di ma shi shalla ne marari unda utunati unani tu tarbiya ti are naati embali ne adokna are ware thalaga ne bari utunati daib datine dareni ene nistera okna neat.